ಜಾದರ ಲಾವಣ್ಯಾಂ ಸತಲಾಂಘ್ರಿತಲಾಶ್ರಯಾಂ ಸರ್ವಾಭರಣ ಸಂಯುಕ್ತಾಂ ಸರ್ವಲಕ್ಷಣ ಲಕ್ಷಿತಾಂ ಪಿತಾಮಹ ಮಹಾಪ್ರೀತಾಂ ನಿತ್ಯ ದೃಪ್ತಾಂ ಹರಿಪ್ರಿಯಾಂ

ಲೋಕ ಸರ್ವಜ್ಞ ಶಕ್ತನತ ವತ್ಸಲ ಸರ್ವಶೇಷಿಂ ಸ್ವಾಮಿಂ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನತ ವತ್ಸಲ

ಸಂಕ್ರಮಣದಕ್ಕಿಲ ಸಾಂದ್ರರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ನಿಧ್ಯಾನಮದ್ವಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಗೈ ನೀರಾಜ.